ಸದ್ಗುರು ಸೇವೆ ಸೋ ಸುಖಪಾಯ ಜಿನ ಹೋಮೇ ವಿಚ್ಚೋ ಮಾರೀ ನಾನಕ ಪಡಣಾ ಗುಣನಾ ಏಕ ನಾವ ಹೈ.